ಚಿತ್ತ ಪಲ್ಕೆ ತುಪ್ಪವೇನೆತ ದಾಡಿ ತಗ್ನ ಪೆರಿ ತಗ್ನ ಹತ್ತಿ ತಗ್ನ ಜೇವ ತಗ್ನ ಹಕ್ಕಿ ಬೇತಗ ಅಪೇ ಮತ್ತೆ ಬಟ್ ಪಾಕೆ ಅವರ ಕತ್ತೆ.